ಬರಿ ತದ್ದಣ್ಣ ತಜ್ಜಣ್ಣು ತದ್ದೆಮ್ಮಿ ತಂಗಡದಗ ಧರಿಗಿಡತಕ ತದ್ದೆಂಗೆಣ್ಣ ತೊಂ ತಂಗಡದಗ ಧರಿಗಿಡತಕ ತದ್ದೆಂಗೆಣ್ಣ ತೊಂ ತಂಗಡದಗ ಧರಿಗಿಡತಕ